0: ಟೈಗರ್ ಕಾ ಹೊಕ್ಕು ಅರ್ಥಮಯಿಂದ ರಾಜ
1: ರೇಡಿಯೋ ಸುನೋ 91.7 FM ಕತರ್ಸ್ ಫೇವರೇಟ್ ರೇಡಿಯೋ ಸ್ಟೇಷನ್.